ರಾಷ್ಟ್ರಪತಿ ಸಂಜನಾಮಿಲ ಕರೋ ವಿಚಾರೇ ಸಿಮರಣಾಮ ಆಧಾರವರು ಭಾವ ಸಮೀದ ಬಿಸಾರು ಶರಣ ಕಮಲ ಹೃದಯ ಹೃದಾರು ಕರಣಗಾರ ಸೋ ಪ್ರಭ ಸಂರಾತ ದೃಢಗರ ಗಹ ಹೋ ನಾಮರವತ್ ಏ ತನ್ ಸಂಚೋ ಹೋ ಭಗವನ್ ಸಂಜನಾಕ ನಿರ್ಮಲ ಮಂತ ಏಕಾಸ ರಾಕೋ ಮನ ಮಾಹೇ ಸರ್ವರೋಗ ನಾನಕ ಮಿಟ ಜಾಹೆ ಜಿಸ್ ತನ್ ಗೋಚಾರ ಕುಂಠ ಅಡುತಾ ಮೇ ಸೋ ತನ ಹರ ಸೇವಾ ತೇ ಪಾಮೆ ಜಿಸ್ ಸುಖೋ ನೃತ ಬಾಂಛೆ ಮೀ ಸೋ ಸುಖ ಸಾಧು ಸಂಗ ಪರಿ ಜಿಸ್ ಶೋಭಾ ಕೋ ಕರೇ ಪರಿಕರಣಿ ಸಾ ಶೋಭಾ ಭಜ ಹರ ಗೀ ಸರಣಿ ಅನುಗ ಭಾವಿ ರೋಗ ನಾ ಜಾಯ ರೋಗ ಮಿಟೇ ಹರ ಅಭಕದ ಲಾಯ ಸರ್ವನಿಧಾನ ಮೇ ಹರ ನಾಮ ನಿಧಾನ ಜಪ ನಾನಂಗ ದರ್ಗೇ ಪರಮಾನ್ ಮನ ಪ್ರಬೋಧ ವರ್ಗೇ ನಾಯ ದಯದ ಸ್ಥಾವತೆ ಆವೇ ಠಾಯ ದಾ ಗೋ ಬಿಗನ್ನ ರಾಗೇ ಗೋಯೇ ಜಾಗೇ ಹೃದಯ ಬಸೇ ಹರ ಸೋಯೇ ಕಲ್ತಾತಿ ಠಂಡಾ ಹರ ನಾವು ಸಿಮರ ಸಿಮರ ಸದಾಶುಗ ಭಾವ ಪವಿನ್ಸೇ ಪೂರ್ಣ ಹೇ ಆಸ ಭಕ್ತ ಭಯಾತ ಮೃಗಾಸ ತಿತ್ಕರ ಜಾಯ ಬಸೇ ಬಿನಾಸಿ ಗಹನಾನ ಗಾಟಿ ಜಮ ಭಾಸಿ ತದ ವಿಚಾರ ಕಹ ಜನ ಸಾಚಾ ಜನಮ ಮರ ಸೋ ಕಾಚೋ ಗಾಚಾ ಆವಾಗಮನ ಮಿಟೇ ಪ್ರಭ ಸೇವಾಬ್ ದ್ಯಾಗ ಶರಣ ಗುರುದೇವ್ ಏಂ ರತನ ಜನಮ ಗಾವೇ ಉದಾರ ಹರ ಹರ ಸಿಮ ಪ್ರಾಣ ಆಧಾರ ಅನುಗ ಭಾವನಾ ಶೂಟನ ಹಾರೇ ಸಿಮರತ ಸಾಸ್ತ ಭೇದ ವಿಚಾರೇ ಹರ ಕೀ ಭಗತ್ ಗುರು ಮಲ್ಲಾಯ

ಬಿರುವಾಲ ಶಾಂತತವ ಪ್ರಸಾದ ಆದರೂಪೇನಾದ ಮೂರ್ತಿ ಅಜೋನ ಪುರುಖೇಪಾರು ಸರ್ವಮಾನ ತರಿಮಾನ ದೇವ ಪೇವಾ ದೇವದಾರು ಸರ್ವಪಾಲಕ ಸರ್ವಕಾಲಕ ಸರ್ವಕೋಪನ ಕಾಲ ಜತ್ರ ತತ್ರ ವಿಹಾರಿ ಅವತೂತರು ಬಿರಸಾಲು